0: ಮಸೇಮಹೇ
1: ಅಮುತ್ರ ಭೂಯಾದ ದಗದ್ಯಮಸ್ಯ ಬೃಹಸ್ಪದೇ ಅಭಿಷಸ್ತೇರ ಮುಂಜಃ
0: ಸ್ಯೌಹತಾಮಸ್ತಿನ ಮೃತ್ಯುಮಸ್ಮ ದೇವಾನಾಮಗ್ಲೇ ಭಿಷಜಾಶಚೇ ಭಿಹೇ
1: ಹರಿಗುಂ ಹರನ್

0: ಕ್ರಮ ಜಿಕ್ವಯ ಗುರುಮನ ಶೋಭಾ ಪ್ರಯೂತಿ ದೇವಹೇಡನಂ
1: ಅವೇದಚ್ಛನಾಯತೆ ತಸ್ಮಿನ್ ತದೇನೋ ಬಸವೋ.

0: ಸಂವೇತ್ಸಮೂರ್ತೇಶು
1: ಯಜ್ಞತ್ವಂ ವಶತ್ಕಾರಸ್ತ್ವಮಿಂದ್ರಸ್ತ್ವಂ ರುದ್ರಸ್ತ್ವಂ ವಿಷ್ಣುತ್ವಂ ಬ್ರಹ್ಮತ್ವಂ ಪ್ರಜಾಪತಿ
0: ಸದಾಪ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭು

0: ಸ್ಮರಮದ್ಯಸಗ್ಗೋಸ್ತಂ
1: ತತ್ರಾಭಿದಕ್ರಂ ಗಗನಂ ದಿಶೋ ಗತಸ್ಮಿನ್ ಯದಂತಸ್ತದುಪಾಸಿತವ್ಯಂ
0: ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ
1: ಯಸ್ಯ ಪ್ರಗುದಿಲೀನಸ್ಯ ಯಃಪರಸ್ಸ ಮಹೇಶ್ವರಃ
0: ಓಂ ದತ್ಸತ್.

ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ವರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ಬಂ ಬಂ ಬೋಲೋ

ವಲ್ಲಭೇತಿ ವರದೇತಿ ದಯಾಪರೇತಿ ಬಹ್ವಿದ ಚಂದನ ಕೋವಿದೇತಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತ್ಯಾಲಾಪಿನಂ ಕುರುಮಾ ಮುಕುಂದ. ಓ ಕಂಪ್ಯಾಷನೇಟ್ ಲಾರ್ಡ್, ವಿ ಆರ್ ದ ರೆಸಿಪಿಯಂಟ್ಸ್ ಆಫ್ ಯುವರ್ ಲವ್ ಅಂಡ್ ಜೆನರಾಸಿಟಿ. ಓ ಓಮ್ನಿ ಪ್ರೆಸೆಂಟ್ ಮುಕುಂದ, ವಿ ವಿಶ್ ಟು ಸಿಂಗ್ ಯುವರ್ ಗ್ಲೋರಿ ಇನ್ ಆಲ್ ಯುವರ್ ವೇರಿಯಸ್ ನೇಮ್ಸ್. ಭಜೇ ಪಾಂಡುರಂಗಂ, ಭಜೇ ಪಾಂಡುರಂಗಂ.

ಓ ಪಾಂಡುರಂಗ, ವೃಂದಾವನ ವಿಹಾರ, ಕೃಷ್ಣ ಮುಕುಂದ, ರೇಪಲ್ಲಿ ಬಾಲ, ವೆಂಕಟೇಶ, ದ ಇನ್ಯೂಮರೇಬಲ್ ನೇಮ್ಸ್ ಆಫ್ ಯೋರ್ಸ್, ಈಚ್ ನೇಮ್ ಅ ಡ್ರಾಪ್ ಇನ್ ದಿ ಓಷನ್, ಇಸ್ ಬಟ್ ಒನ್ ಫ್ಯಾಸೆಟ್ ಆಫ್ ಯುವರ್ ಓಮ್ನಿಶಿಯಂಟ್ ಅಂಡ್ ಓಮ್ನಿಪೊಟೆಂಟ್ ಬೀಯಿಂಗ್. ಇಟ್ ಇಸ್ ಆರ್ ಅಟೆಂಪ್ಟ್ ಟು ಕಾಂಪ್ರಿಹೆಂಡ್ ದ ಇನ್ಕಾಂಪ್ರಿಹೆಂಡಬಲ್ ಅಂಡ್ ಎಕ್ಸ್ಪ್ರೆಸ್ ದ ಇನ್ಎಕ್ಸ್ಪ್ರೆಸಿಬಲ್. As in your own words, Swami, Namasmarana is the only path to redemption in this Kali age. May we all sing your names forever.